ಸೆಂಬೆತ್ತಿ ತೆಕ್ಕೇಬಿತು ನೀ ನಡೆದು ಬಂದಲೆ ಸೋಲೆಯ ಮೈಲು ಕೂಡ ಸೋತರಂಬ ನೀ ಬಂದ ಜೋಲಿಯಿಂದ ಏಗು ನೀ ಏನವ ನೋಡಿ ಏನ ಕಿಂಡಲ್ ಮಾಡ್ರಿ ಅಂಬ ಈ ಕದೆಯ ನಂಗೈಗ ಕೇಪೋ.

ನಿನ್ನ ಉನಿಪಿಲ್ಲದ ಜನ ಇಲ್ಲೆ, ಒಂದು ಸೇಬ ಜನ ಬಂದರ. ಇಂದು ನಂಗಾಗ ಜಾಮ ಸರಿ ಇಲ್ಲೆ, ಆಲೆ ಒಂದು ಸೇಬ ಜನ ಖಂಡಿಪ ಬಂತರ ಎದ್ದು ಎಗಿಯರ. ಕತ್ತಲಗಿಂದೆ ಬೀಸಲು ಬಂದರ, ಕಾಲ ಬಂದ ಮೇಲೆ ಓಲಂಗ ತಾಂಬ. ಈ ಕದೆಯ ನಂಗ ಕೆಪ್ಪೋ ನಿಜತ್ತನೆ, ಇಂದು ಜಾಮ ಸರಿಲ್ಲಾದಲೇ ನಂಗೆತ್ತ ಓಲಂಗದೋಗ ಇಬ್ಬದು ಮುಡಿದ್ರ, ಜಾಮ ಬಂದ ಮೇಲೆ ಆ ಓಲಂಗದೋಗ ಇಬ್ಬ ಎಂಬ ಈ ಒಂದು ತತ್ವವಾದ ಕದೆಯ ನಂಗ ಈಗ ಕೆಪ್ಪೋ.